ಸ್ಕ್ರೀನ್ ಡ್ರಾಮಾ, ಆಫ್ ಸ್ಕ್ರೀನ್ ಮಸ್ತಿ. ದಂಗಲ್ ಟಿವಿ ಕೆ ಸೀರಿಯಲ್ ಇಶ್ಕ್ ಜುನೂನಿ ಮೇ ಭೈ ಸಂದೀಪ್ ನೆ ಪೂರಿ ಕೋಶಿಶ್ ಕಿ ಕಿ ಅಪ್ನಿ ಬಹನ್ ಕೋ ಸಮಝಾ ಸಕೆ ಔರ್ ಉಸ್ಕೆ ಔರ್ ಗುರು ಕೆ ರಿಶ್ತೆ ಕೋ ತೋಡ್ ದೆ. ಲೇಕಿನ್ ಭೈ ಅಬ್ ತೊ ರೂಹಾನಿ ಭಿ ಗುರು ಸೆ ಮೊಹಬ್ಬತ್ ಕರ್ನೆ ಲಗಿ ಹೈ. ತಭಿ ತೊ ಸಂದೀಪ್ ನೆ ಫೈಸಲಾ ಕಿಯಾ ಕಿ ವೊ ಅಪ್ನಿ ಬಹನ್ ಕೋ ಖುಷಿ ಖುಷಿ ಗುರು ಕೆ ಸಾಥ್ ವಿದಾ ಕರ್ ದೇಗಾ. ಔರ್ ಭೈ ಉಸ್ನೆ ಗುರು ಕೋ ಕಹಕರ್ ಅಪ್ನೆ ಘರ್ ಬಾರಾತ್ ಭಿ ಬುಲ್ವಾಯಿ. ಔರ್ ದೇಖಿಯೆ ತೊ ಯಹಾಂ ಪರ್ ಕೈಸೆ ಗುರು ಕೆ ದೋಸ್ತ್ ಉಸ್ಕಿ ಬಾರಾತ್ ಮೇ ನಾಚ್ ರಹೆ ಹೈ.